ಆಕಾಶವಾಣಿ ಇಂಫಾಲ್ ಗಸಿ ಇಂಗಾಗಿ ಮಾಪನಿ ಪಾನ್ಬ ನಿಂಥೌಕಾಬ ನುಮಿತ್ ಮೇಗಿ ತಾಂಗ್ ಕುನ್ಮಂಗ ಇಂಗ್ ಲಿಸಿಂಗನಿ ಕುಂತರುಕ್ ಸಕಾಪ್ತ ಲಿಸಿಂಗ ಮಗ ಚಮಾಪನ್ ನಿಫು ನಿಪಾನ್ ಅಯುಕಿ ಪುಂಗ್ ಮಂಗ ಮಖೈ ತಾಕಿಬಗ ಲೊಯ್ನನ ಆಕಾಶವಾಣಿ ಇಂಫಾಲ್ಗಿ ಎಫ್ ಎಂ ಸಂಗೈ ಚೆನೆಲ್ಗಿ ಥೌರಂ ಸಂದೋಕ್ಪ ಹೌಜರಿ ಸಂದೋಕ್ಚರಿಬ ಮೇಘ ಹರ್ಷ ಚಾಮಗ ಹುಂ ತಸ್ಮಿಕ್ ಮಂಗ ಥೌರಂ ತಾಬಿರಿಬ ಪುಂ ನಮಕ್ಪು ತರಾಮ್ ನೋಕ್ಚರಿ ಖುರುಂಚರಿ

0: ಆಕಾಶವಾಣಿ ಇಂಫಾಲ್ ಹೌಸೆ ಮಣಿಪುರಿದ ಮರುವೈಬ ಪಾವ್ ತಾಬಿರಸಿ.
1: ಆಕಾಶವಾಣಿ ಇಂಫಾಲ್ ಹೌಸೆ ಫಾವುಗೆ ಮರುವೈಬ ಪಾವ್ದ ಮಣಿಪುರ ಪೊಲೀಸ್ ಅನೋಬ ಗಾರಿ ಸಿಂಗ್ ಮುಖ್ಯಮಂತ್ರಿ ಜನಾಮ್ ಕೆಮಚಾನ್ ಸಿಂಗ್ ನ ಹೌಸೆ ಹಾಕಿ ಮಮಾಂಗ್ದ ಆರ್ಮ ಮಣಿಪುರ ರೈಫಲ್ಸ್ ಕೆ ಪೆರೇಡ್ ಗ್ರೌಂಡ್ ಕೋ ಸಿನ್ನಕ್ರೆ ಥರಮದುದ ಗೃಹ ಮಂತ್ರಿ ಗೋವಿಂದ ದಾಸ್ ಕೊಂಥ ಜಮ್ಸು ಸರು ಯಾಕೆ ರಾಜ್ಯಪಾಲ ಅಜಯ್ ಕುಮಾರ್ ಭಲಾಗ ಕೇನ್ ಯೂತ್ ಅಫೇರ್ಸ್ ಸ್ಪೋರ್ಟ್ಸ್ ಕೆ ರಾಜ್ಯ ಮಂತ್ರಿ ರಕ್ಷಾ ನಿಖಿಲ್ ಖಾರ್ಸೆ ಉನ್ನದುನ ರಾಜ್ಯ ಅಸಿದ ಸಾನ ಕೊನೆಗೆ ಇಲ್ಲಮದ ಸಕೋ ಥರಂಸ್ ಪಕ್ಕನಬ ಕನಕ್ರೆ ಇಂಡಿಯಾ ಮೇಡ್ ವಿಭಾಗ ಇಂಫಾಲ್ ಸೆಂಟರ್ನ ಹಾಯಿರಿ ಗಸಿ ಅಮಸುಂಗ್ ಹಯೇಂಗ್ ರಾಜ್ಯ ಅಸಿಗೆ ಸಿಂಗ್ ಅಮಸುಂಗ್ ತಂಪಾಗೆ ತೊಗಾನ್ ತೊಗಾನ್ ಜಿಲ್ಲಾಸಿಂದ ಅಖಕ್ ಅರವ ಯೌನ ನೋಂಗ್ ಸುಗನಿ ಲೈಬಾಗ್ ಅಸಿ ತೊಗಾನ್ ತೊಗಾನ್ ಫಮ್ಸಿಂದ ಸಾಬಿಗೆ ಸಾಹೆನ್ಗಲಕ್ಪಗಿ ಅವಾಬ ಮಾಯೋಕ್ನರಿ ಭಾರತಕ್ಕೆ ಕೊನೆ ನ್ಯೂ ಡೆಲ್ಲಿದ ಸೆಲ್ಸಿಯಸ್ ಡಿಗ್ರಿ ನಿಫುಮರಿ ಯೌನ ಸಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುನ ರಾಷ್ಟ್ರಪತಿ ಭವನದ ಗಸಿ ಪಂಥೋಕದ ಸಿವಿಲ್ ಇನ್ವೆಸ್ಟಿಸರ್ ಸೆರೆಮನಿದ ಕುಂಸಿ ಸಹಿಗೆ ಪದ್ಮ ಅವಾರ್ಡ್ ಮುತರು ಎಂಥೋಕ್ಲಗನಿ. ರಾಷ್ಟ್ರಪತಿನ ಪದ್ಮವಿಭೂಷಣ್ ಅವಾರ್ಡ್ ಅನಿ ಪದ್ಮಭೂಷಣ್ ತರುಕ್ ಅಮಸುಂಗ್ ಪದ್ಮಶ್ರೀ ಮನಾ ಯಾಂಕೈ ನಿಪಾನ್ ಎಂಥೋಕನಿ. ಕೇಂದ್ರಗೆ ಫಿಷರೀಸ್ ಅನಿಮಲ್ ಹಸ್ಬೆಂಡರಿ ಅಮಸುಂಗ್ ದೇರಿಯಂಗಿ ಮಂತ್ರಿ ರಾಜೀವ್ ರಂಜನ್ ಸಿಂಗ್ ನಂಗಸಿ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪ್ರಾ ಯೋಜನಾ ಅಮಸುಂಗ್ ಫಿಶರಿ ಅಂಡ್ ಎಕ್ವಾಕಲ್ಚರ್ ಡೆವಲಪ್ಮೆಂಟ್ ಫಂಡ್ಗೆ ಮಖಾದ ಮಿಜೋರಾಂದ ಲುಪಾ ಕೋಟಿ ಕುಂಟ್ರಾನಿಥು ಹೆನ್ಬಿಗೆ ಪ್ರಾಜೆಕ್ಟ್ ಖರಗೀನ ಉರಿ ಉಯುಂಗ್ ತಂಗನಿ ಖರನ ಸಂಗಾಗನಿ. ಶ್ರೀ ರಾಜೀವ್ ರಂಜನ್ ಸಿಂಗ್ ಅಸಿ ಮಿಜೋರಾಂದ ಲಾಕ್ತುನ ಐಜೋಲ್ ಪಂಕ್ತೋಕದವ ಅವನು ಪೊಕ್ ಲಮ್ದಂಗಿ ರೀಜನಲ್ ರಿವ್ಯೂ ಮೀಟಿಂಗ್ದ ಸರುಕ್ ಯಾಗನಿ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎನ್ ಟಿ ಎನ ಥಾಸಿ ಕುನಿಪಾನ ಪಂಥೋಕ ನಿಹಾಯ ತರೊಂಬ ಕಮನ್ ಯೂನಿವರ್ಸಿಟಿ ಎಂಟ್ರಾನ್ಸ್ ಟೆಸ್ಟ್ ಅಂಡರ್ ಗ್ರಾಜುಯೇಟ್ ಕ್ವೇಟ್ ಇಸಿಂಗಿ ಕುಂತರುಕಿ ಪರೀಕ್ಷಾದು ಯೈಥೋಕ್ರೆ ಅಮಸುಂಗ್ ಮಪಾಲ್ ಥರುಮತಿ ಡಾಕ್ಟರ್ ಎ ಜಯಶಂಕರ್ನ ಹಾಯಿರಿ ಭಾರತ್ ಅಮಸುಂಗ್ ಅಮೇರಿಕಾನ ಟೆರೋರಿಸಂ ಥೆಂಗನಮಿನಬದ ಅಚೆಪ್ಪ ಫಿರೇತ್ ಥಮ್ಲಿ ಮಾಕ್ನ ಹಾಯ್ ಲೈಬಾಕ್ ಅನಿ ಅಸಿನ ಟೆರೋರಿಸಂ ಮುಲಂ ಅಮತದ ಖಾಂಗ್ದುನ ಕೈದೌನುಂಗ್ದ ಲೈರೋಯ್ ಪಾವ್ಲೋಯ್ಜರಿ.

ತಾಬೀರಿ, ಖುಜಿ ಫಿಲ್ಮ್ದಾಗಿ ಸದಾನಂದ ಅಮದಿ ರೋಶಿ ಬಿನಾ ಅನಿಗೆ ಅಪುನ್ಬ ಖೊಂಜಲ್ದ ರೋಮಿ ಮೈತೈನ ಸೈರೆಂಬ ತೋಂಬ ಥಾಂಗ್ಜಮ್ನ ಸೈರಾಂಬ ಫಿಲ್ಮ್ ಇಸೈ. ಆಕಾಶವಾಣಿ ಇಂಫಾಲ್ ಹೌಜಿಕ್ ತಾಬಿರಸಿ ಖುಂಡ್ರಾಕ್ಪಂ ರಮೇಶ್ ಕುಮಾರ್ನ ಇಸೈಗಿ ಸುರ್ದ ಖೋಂಬ ವಯೋಲಿನ್.

ಹಯೆಂಗ್ ಲೈಬಾಕ್ ಪುಕ್ಪ ನುಮಿತ್ ಮೇಗಿತಾಂಗ್ ಕುಂತರುಕ್ ಇಂಗ್ ಲಿಸಿಂಗ ನಿ ಕುಂತರುಕ್ ಇಂಗಾಗಿ ತರಾ ನಿಪಾನ್ಬ ಸಕಾಪ್ತ ಲಿಸಿಂಗ ಮ ಚಮಾಪನ್ ನಿಫು ನಿಪಾನ್ ಅಯುಕ್ ಕಿಪೋಂಗ್ ಮಂಗ ಮಿನಿಟ್ ಕುಂಥ್ರಾ ತರೆತ್ ಸಂದೋಕ್ಚಗನಿ ಯಕಾಯ್ರೋಲ್ ಸೀದ ಹಿದಾಕ್ ಥಂಜರಿ ಅಯುಕ್ ಕಿಪೋಂಗ್ ತರುಕ್ ಮಿನಿಟ್ ತರ ಕಿಪುಂಗ್ ತರುಕ್ ಮಿನಿಟ್ ನಿಫು ಸಂದೋಕ್ಚಗನಿ ರೇಡಿಯೋ ಕ್ಲಾಸ್ ಚನಿ ಹುಂಫುದರ ಮಾಪನ್ ಶುಭ ತಾಂಕಕ್ ಕ್ಲಾಸ್ ಏಟ್ ಕಿ ಮಣಿಪುರಿ ಲೈರಿಕ್ ಲೈಸು ಲೆಸನ್ ಸೆವೆನ್ ಥೌರಮಸಿ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಎಸ್ ಸಮಗ್ರ ಶಿಕ್ಷಾ ಮಣಿಪುರ್ಗಿ ತೆಂಗ್ಬಾಂಗ ಲೋಯ್ನನಾ ಸಂದೋಕ್ಚವ ಥೌರಮ್ನಿ ಖೊಂಜಲ್ ನಾಚೋಮ್ ತಹಂಜಗನಿ ಹಯೆಂಗ್ ಅಯುಕ್ ಕಿಪುಂಗ್ ತರೆತ್ ಹಯೆಂಗಿ ನಾಚೋಮ್ದ ಥಂಜರಿ ಸೈನ್ಸ್ ಮ್ಯಾಗಜಿನ್ ಥೌರಮಸಿದ ಉ ಪಾನ್ವಿಸಿಂಗಿ ಅಹೋಬ ಮಕುಲ್ಸಿಂಗ್ದ ತಾಂಗ್ಜಬ ಥವಾಯ್ ಪಾನ್ಬಸಿಂಗ್ ನೈನಬ ಕನಗದೌರಿ ಅಯಿಬ ಡಾಕ್ಟರ್ ಮಯಾಂಗ್ ಲಂಬಂ ಅಜಿತ್ ಕುಮಾರ್ ಥೌರಮ್ ಲಾಂಥೋಪಿಗದಬ ಲಾಂಗ್ಪೋಕ್ ಲಕ್ಪಂ ಲೈಷ್ನ ಅಮದಿ ಹಕ್ಸೇಲ್ಗಿ ಅನೌಬ ಮಯೋಂದ ಮಿಯೋಯ್ಬ ಅಮಸುಂಗ್ ಸಾಂಗಾಗಿದಮಕ್ ಅನೌಬ ಕಾಂಗ್ಲೋನ್ ಹೈರಿಬ ಹಿರಮಸಿದ ಮಣಿಪುರ್ ಟೆಕ್ನಿಕಲ್ ಯೂನಿವರ್ಸಿಟಿ ಇಂಫಾಲ್ಗಿ ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ದ ಅಸಿಸ್ಟೆಂಟ್ ಪ್ರೊಫೆಸರ್ ಓಯ್ರಿಬ ಡಾಕ್ಟರ್ ಹಂಜಬಂ ಶರತ್ ಚಂದ್ರ ಶರ್ಮಗ ಉನದುನ ಸಾಬ ವರಿವತಾಯಿ ತಹಂಜಗನಿ ಉನಬಿಗದಬ ಅಮದಿ ಥೌರಂ ಪುಥೋಕ್ಪ ರಾಯ್ಚಂದ ಚಿಂಗ್ಥಾಮ್.

ಮಥಂಗದಮು ಖುದೋಲ್ ತಮ್ಜರಿ ಐ ಅಮುಕ್ ಹಲಕ್ಕಿನಿ ಫಿಲ್ಮ್ಸಿದಗಿ ಮಂದಾಕಿನಿ ಅಮದಿ ನೌಬೋಯ್ಗೆ ಅಪುನ್ಬ ಖೊಂಜಲ್ದ ಖೇತ್ರಿಮಯುಂ ಕಿಶೋರ್ ಕುಮಾರ್ನ ಸೈರೆಂಬ ಜಿ ಸುರ್ಜಂದ್ರನ ಸೈರಾಂಬ ಫಿಲ್ಮ್ ಇಸೈನಿ ಇಸೈ ಖುದೋಲ್ ತಮ್ಜರಿ ತಾಮಿನಸಿ.